0: ಸೇರ್ತೀನಮ್ಮಲ್ಲ ರಾತ್ರಿ ಹತ್ತಟ ಲಾಖಾನೇನ್
1: ಸಂದತಿಯ ದಾರ ಸಂದತಿಯ ದಾರ.
0: ಧನ್ಯವಾದ ಟೈಮ್ ಪಾಸ್ ಕರಾನ ಫಿಲ್ಮ್ ಎಕ್ ಬಲ ಹಬೈ ಏಕಟ ಮನಸ್ಸೆ ಕೋರ್ಗಾನ್ ಬ.

0: ಸಂಚಾರ ಜೂನಿ
1: ತೂಮಿನಿದಾದಪ್ಪರೇದಿ
0: ಐಟಿಎನ್ ಲಖಂಡ ಪೂಜಾ ಸಂಬುದ್ಧ ವಂದನಾ ವಿಸಕ್ಕಲಾಪಯ
1: ದಕಿನ್ ನಿವಿನ್ ಒಬತ್.

0: இதுதான் வைப் பீட் இட் மிக்ஸ் பெட்டர் ஹார்ட் பீட் ಅನುಗ್ರಹಾಯ
1: ರುಪಿಯಲ್ ಕೋಟಿ ಹತಲಿಯ ಕಮ್ಮುನೋ ತುನಾದ ಕರಾತ ಬರಿ
2: ಮೆಗಾ ಪವರ್ ಟ್ಯಾಗ್ ದೆ ಡಬಲ್ ವಿಲಾ ಸುಪರಿ ಟ್ಯಾಗ್ ತುನಾ ಪ್ರಥಮ ಟ್ಯಾಗ್ ಲಕ್ಷ 20 ಲಕ್ಷ ದಕ್ಕೆ ಟ್ಯಾಗ್ ಸಮಗ ಸುಪರಿ ಅಂಕೇಟ ಟ್ಯಾಗ್ ಮೆಗಾ ಪವರ್

0: ಜೋಲಿ ತೂಮಿನಿದಾದಕ್ಕ
1: ಬಿಲಿಯಂದಲ ಪುರವರೇದಿ
0: ಐಟಿಎನ್ ಲಖಂಡ ಪೂಜಾ ಸಂಬುದ್ಧ ವಂದನಾ ವಿಸಕ್ಕಲಾಪಯ
1: ದಕಿನಿ.

0: ಕ್ಷಮ ಅನುಗ್ರಹಾಯ
1: ರೂಪಿಯಲ್ ಕೋಟಿ ಹತಲಿಯ ಕಮ್ಮುಣದ ಪುನಾದಕ್ಕ ರತ್ನ ಬರಿ
2: ಮೆಗಾ ಪವರ್ ಟ್ಯಾಗ್ ಇದೆ ಡಬಲ್ ವಿಲ್ಲ
3: ಸುಪರಿ ಟ್ಯಾಗ್ ತುಲಾ ಪ್ರಥಮ ಟ್ಯಾಗ್ ಲಕ್ಷ ವಿಸ್ಸ ಲಕ್ಷದಕ್ಕೆ ಟ್ಯಾಗ್ ಸಮಗ ಸುಪರಿ ಅಂಕೇಟ ತೆಗ ಮೆಗಾ ಪವರ್
4: ಲುಕಯ್ಯ ಮಾರೆ ವೇಡನೆ ಊಣೆ ದೊಕ್ಕಿಗೆ ವಾಣೆ ಮಾಡಿ ಮೆಮರಿ ಲೋಸ್ ಕೀಳ
5: ಮೆಮರಿ ಲೋಸ್
4: ಕಾಲ್ ದ ಡಾಕ್ಟರ್ ಯಾರು ಸುನ್ನದೆ ಮಮ್ಮ ಕಿರಿಕೆ ಬುಣ್ಣೆ ಅಯ್ಯ ಸೀನಿ ಹೇಳಿನೇ ಮುಕು ತಾತ ಪೈ ಹಿಡಿದ್ರನೆ ಅಯ್ಯ ಮಾಡ ಸುಪ್ರಿ ಡಾಕ್ಟರ್ನೆ ಡಾಕ್ಟರ್ ಹರಿಯ ತಮ ಕೀಳದಿಯನು ಅಲ್ಲಿ
6: ಹಿನಾ ಲೆವಿ ಸಿಂಧು ಹನ್ನ ಎಫ್ಎಂ 93.5 ಎಫ್ಎಂ 93.7 ಹೆಂದೇವಿ ಹತ್ತರ ವೆದ್ದಿ ಟ್ಯೂನ್ ಕರಲ ತ್ಯಾಗನ್
7: ಹವಸ ದೇಖಾಯೆ ವೆನಾಟೆ ಹತಲೇ ಸಹಾಯ ವೆಲಾವ್ ಮೇ ಸಿಂಧುವ ಕೆನೆಗ್ ಮಾತಕ ತಿಯಾಗಿ ನಿಂದಲೋ ಅದಾನ ದಿನ ಪುಳುವಂದ ಕೆರವ ಬೆಂದುವೈ ಹತಾಯ ಬೆಂದುವಾಯ ತುನಾಯ ಅನು ತುನಾಯ ಪಹಾಯ ಅನು ತುನಾಯ ಹತಟ ಮತ ಮೆಸೇಜ್ ಯಾಕೆ ಒಂದು ಪುಳುವ ಹಮಾರೇ ಅದೂರೇ ಕಹಾನಿ

0: FM 93.5, FM 93.7, Lakhana Radio ITN.
1: ಕೃಷಿ ಕ್ಷೇತ್ರದ ನವ ಪನಕ್ ಲಭಾ ತೆಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಆರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಚಾಲಿಯ ಇತ ಅಡು ಮಿಲಕನ ನೆಟತೆ ಒಬೆ ಪಸು ಮೀಟರ್ ಸಹನೆಯಾಕ ಮಸಕಟ ರೂಪಾಯಿ 25,000 ದಕ್ಕ ಮಿಲತಿಗೆ ನಿಮ್ಮ ಸಂದಹ ನಯ ಸಹನೆಯಾಕ ಹಂದುನಾದುನ್ ಏಕಮ ಸೂಪರ್ ಮಾರ್ಕೆಟ್ ಚಾಲಿಯಾಯಿ.

0: ಅಂದ್ರೆ ಆದರೆ ಬೆದಾಗನ್ನ ಓನೆಮನ ಸತೆಯ ದಿನ ದವಲ್ ಎಕೆ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮ್ ಜಾಮ್.

0: ಜೂಲಿ ತೂಮಿನಿದಾದಪ್ಪಾ
1: ಬಿಲಿಯುಂದಲು ಪುರವರೇದಿ
0: ಐಟಿಎನ್ ಲಖಂಡ ಪೂಜಾ ಸಂಬುದ್ಧ ವಂದನಾ ವಿಸಕ್ಕಲಾಪಯ
1: ದಕಿನ್ನ ನಿವಿನ್ನ

0: ਲੱਖਣ ਲੱਖਾਂ ਬਟਮਾ ਲੱਖਣ
1: ಕೃಷಿ ಕ್ಷೇತ್ರದ ನವಪನಕ್ ಲಭಾ ತೆಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಚಾಲಿಯ ಇತ ಅಡು ಮಿಲಕನ ನೆಟತೆ ಒಬ್ಬ ಪಸು ಮೀಟ ಸಹನೆಯಾಗದ ಮಸಕಟ ರೂಪಾಯಿ 25000 ದಕ್ಕ ಮಿಲತಿಗೆ ನೇಮ ಸಂದಹ ನಯ ಸಹನೆಯಾಗದ ಹಂದುನಾದುನ್ ಏಕಮ ಸೂಪರ್ ಮಾರ್ಕೆಟ್ ಚಾಲಿಯಾಯಿ.

0: ಕೃಷಿ ಕ್ಷೇತ್ರದ ನವಪನಕ್ ಲಪಾತೆಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಬ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಜಾಲಿಯ ಇತ ಅಡು ಮಿಲಕನ ನೆಟತೆ ಒಬೆ ಪಸು ಮೀಟರ್ ಸಹನೆಯಾಗದ ಮಸಕಟ ರೂಪಾಯಿ ಲವಿಸಿ ಪಂದಹಸಕ್ ದಕ್ವ ಮಿಲತಿಗೆ ನಿಮ್ ಸಂದಹ ನಾಯ ಸಹನೆಯಾಗದ ಹಂದುನಾದುನ್ ಏಕಮ ಸೂಪರ್ ಮಾರ್ಕೆಟ್ ಜಾಲಿಯಾಯಿ
1: ಎನ್ಎಲ್ಪಿ ಹದಹನ ಲಂಕಾವೇ ವೆಡಿಮ ತೇಗಿ ದಿನ ತೇಗಿ ಅವಸ್ಥಾ ವೆಡಿಮ ಲುತರಾಯ ಎನ್ಎಲ್ಪಿ ಹದಹನ ಒಬತ್ ಅದಮ ಎನ್ಎಲ್ಪಿ ಹದಹನ ಬಲಾಗನ್ನ
2: ಶ್ರೀಲಂಕೆಯ
3: ඔබගේ ජීවිත කාලයත් එක කරන විජය ග්‍රීන් ටී බෑග් සහ බ්ලැක් ටී බෑග්
2: නොවිනස්වන රසවත්ම රසය
3: විජය ග්‍රීන් ටී සහ බ්ලැක් ටී
2: විජය ප්‍රොඩක්ට්ස් අපේ රසය රටේ සැමට

ಸಮಯ ಸೂತ್ರ ದೇಶನಾವ ಮಹಾಕಾರುಣಿಕ ಬುದುರಜಾನನ ವಹನ್ಸೇ ವಿಸಿನ್ ಲೋಕ ಸತ್ಯಾವಿತ ಅನುಕಂಪಾವಿನ ದೇಶನಾ ಕರ್ಣಲದ ಆರಕ್ಷಕ ಪರಿತ್ರಾಣ ದೇಶನಾ ಅತರಿನ್ ಮಹಾಸಮಯ ಸೂತ್ರ ದೇಶನಾವ ಅತಿ ವಿಶೇಷ ಹೂವಕ್ಕೆ ತಾರಕಾ ಸಮೂಹಯ ಪಿರಿವರ ಬೆಬಲಿನ ಪೂರ್ಣ ಚಂದ್ರಯಾಸೆ ಇದ ಕಪಿಲ ವಸ್ತು ನಗರ